0: ಪರಿಬದ್ಧಾಲುನ್ನೋನ್ರ ಬರ್ಬಾದೆ ಐನೋನ್ರ ನನ್ನ ಬೀಕುತ್ತವ
1: ಸುಮ್ಮನಿಗೆ ಆಯಾ ಸೇರ್ಲೇ
0: ಹೊಲ್ದಾರೌಲೆ ನೋನ್ರ ನೀ ಕನ್ನ ಮುಂಡೋನ್ರ ಈಗ ಬೀಕುತ್ತ.